ನಾಜುಕವಾಹತ ಹೀತರು ರಾಜಿ ವಿಚಲಿತ ಕರತೋ ಕೋಮಲವಾರ ಸ್ಪರ್ಶಿತ ಕರಹನು ಅಶೀಸ ಮಾಜಿ ಪುಲಕಿತ ಕರಹ ದೇಹ ಸಸಾರ ಶಾಂತ ನಿರಾಮಯ ಜಗ ಸದಾನ ತರುಪರ್ಣಾಜಿ ಕುಸುಕುಸ ಏಕತ ತ್ಯಾವನ ರೂಪಣ ಹಲೋಚ ಸಜನಿ ಸಾಂಗ ತುಜೇತು ಮಧುರ.